0: 안 진도 빠이.
1: 안 진도 빠이. 안 진도 빠이. 예, 왜 아래 보니?
2: Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, Haram Roma, ಹಾಕೊಂಡೆ
3: ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹಾರಂಭ ಹ